ಜೀವಿ ಮನಸ್ಸು ತೆರನು ಚೀಲ್ಚಲೇವು. ತೆರಕು ಇವ್ವಲ ಜೀವಿ ದೇವುಡವ್ವಲನುಂಡು, ತೆರಕು ಇವ್ವಲ ಜೀವಿ ದೇವುಡವ್ವಲನುಂಡು.

0: ನಿರ್ಮಮು ನಿರಹಂಕಾರ ಸಮದುಃಖ ಸುಖಚ್ಛಮಿ. ಅಹಂಕಾರ ಮಮಕಾರಮುಲು ದೂರಮು ಚೇಸ್ಕೊನಿ ಸುಖಮುನು ದುಃಖಮುನು ಸಮಮುಗಾ ಭಾವಿಂಚಿ ಓರಿಮಿ ಕಲಿಗಿನಟುವಂತಿ ವ್ಯಕ್ತಿ ನಾಕು ಅತ್ಯಂತ ಪ್ರಿಯುಡು ಅನಿ ಗೀತಾಚಾರ್ಯನ ಯೊಕ್ಕ ಬೋಧ.
1: ಗೀತಾಚಾರ್ಯ ಟೀಚಿಂಗ್ ಎಕ್ಸ್ಪೋಸ್
0: ನಿರ್ಮಮು ನಿರಹಂಕಾರ ಸಮದುಃಖ ಸುಖಚ್ಛಮಿ. ಅಹಂಕಾರ